ನೇಹಂ ನಗೆ ಹಂಗ್ ನ ಸೋಕಂಗ್ ನ ಸಾಕಂಗ್ ಪರೇ ಯಂಗ್ ಪವಿತ್ರಂ ಪುನೀತಂಗ ತಾಕಂಗ್ ನ ಜಾತಂಗ್ ನ ಬಾತಂಗ್ ನ ಮಿತ್ರಂಗ್ ನ ಮಂತ್ರೇ ನಮೋ ಏಕ ತಂತ್ರೇ ನಮೋ ಏಕ ತಂತ್ರೇ ನ ಧರ್ಮಂಗ್ ನ ಬರ್ಮಂಗ್ ನ ಸರ್ಮಂಗ್ ನ ಸಾಕೆ ನ ಬರ್ಮಂಗ್ ನ ಚರ್ಮಂಗ್ ನ ಕರ್ಮಂಗ್ ನ ಬಾಕೆ ನ ಸತ್ರಂಗ್ ನ ಮಿತ್ರಂಗ್ ನ ಪುತ್ರಂಗ್ ಸ್ವರೂಪೇ.

ಅಸುರ ಬಿಹಂಡನ್ ದೋಷ ನಿಕಂದನ ಆದ ಭೃತ್ಯ ಚರಾಸುರ ಮಾರಣ ಪತಿ ದೋಧಾರಣ ನರಕ ನಿವಾರಣ ಗೂಢಗತೆ ಅಚ್ಛೇ ಅಖಂಡೇ ತೇಜ ಪ್ರಚಂಡೆ ಖಂಡೆ ಉದಂಡೆ ಅಲಖ ಮತೆ ಜಯ ಜಯ ಉಸಿ ಮಹಾಸುರ ಮರ್ದನ ರಮ್ಮಕ ಬರ್ದನ್ ಛತ್ರ ಚಿತೆ ಆಸುರಿ ಬಿಹಂಡನ್ ದುಷ್ಟ ನಿಕಂದನ್ ಪುಷ್ಟ ಉದಂಡನ ರೂಪತೆ ಚಂಡಾಸುರ ಚಂಡನ್ ಮುಂಡ ಬಿಹಂಡನ್ ಧೂಮ್ರ ಬಿಧುನ್ ಸನ್ ಮಹಕ ಮಥೆ ದಾನ ಪ್ರಹಾರ ನರಕ ನಿವಾರಣ ನಧಮ ಉದಾರಣ ಉರ್ಧಾಧೇ ಜಯ ಜಯ ಉಸಿ ಮಹಾಸುರ ಮರ್ದನ ರಮ್ಮಕ ಬರ್ದನ ಆದಭೃತೆ ಡಾವರುಡವಂಕೆ ಬರ್ಭವಂಕೆ ಭುಜಾಫರಂಕೆ ತೇಜ ಬರಂಗ್ ಲಂಕುಡಿಯಾ ಬಾಂಧೆ ಆಯುಧ ಬಾಂಧೆ ಸೈನ ವಿಮರ್ದನ ಕಾಲ ಸುರಂಗ್ ಅಷ್ಟಾಯುಧ ಚಮಕೆ ಭೂಖಣ ದಮಕೆ ಅತ್ಸಿ ಝಮಕೆ ಫುಂಕ ಫನಂಗ್ ಜಯ ಜಯ ಹುಸಿ ಮಖಾಸುರ ಮರ್ದನ ರಮ್ಮಕ ಬರ್ದನ ದೈದ ಜಿಣಂಗ್ ಚಂಡಾಸುರ ಚಂಡನ್ ಮುಂಡ ವಿಮುಂಡನ್ ಖಂಡ ಅಖಂಡನ್ ಖೂನ ಕಿತೆ ದಾಮನೀತ ಮಂಕಣ ದುಜಾಫರಂಕಣ ಫಣಿ ಪುಂಗಾರಣ ಜೋದ ಜಿತೆ ಸರಧಾರ ವಿವರ್ಕಣ ದುಷ್ಟ ಪ್ರಕರ್ಕಣ ಪುಷ್ಟ ಪ್ರಹರಕಣ ದುಷ್ಟ ಮಥೆ ಜಯ ಜಯ ಹುಸಿ ಮಖಾಸುರ ಮರ್ದನ ಭೂಮಾ ಕಾಸಲ ಉರ್ದೇ ದಾಮನಿ ಪ್ರಹಾಸನ್ ಸುಷಮ ನಿವಾಸನ್ ಶ್ರೇಷ್ಠ ಪ್ರಕಾಶನ ಗೂಢಗತೆ ರಕ್ತಾಸುರ ಆಚನ್ ಯುದ್ಧ ಪ್ರಮಾಚನ್ ಹೃದಯ ನರಾಚನ್ ಧನಂ ವೃತ್ತೆ ಶ್ರೋಣಂತ ಚಿಂತಿ ನಲ್ಬಿವಂತಿ ಜೋಗ ಜಯಂತಿ ಖಡಗ ಧರೆ ಜಯ ಜಯ ಓ ಸೀಮಾಸುರ ಮರ್ದನ ಪಾಪ ವಿನಾಶನ್ ಧನಂ ಕರೆ ಅಘ ಓಘ ನಿವಾರಣ ದುಷ್ಟ ಪ್ರಚಾರಣ ಶ್ರೇಷ್ಠ ಉಪಾರಣ ಶುದ್ಧ ಮತ್ತೆ ಫಣಿಯರ್ ಪುಂಕಾರಣ ಭಾಗ ಬಕಾರಣ ಶಸ್ತ್ರ ಪ್ರಹಾರಣ ಸಾಧ ಮತ್ತೆ ಸಹತಿ ಸನ್ನಾಹನ ಅಷ್ಟ ಪ್ರವಾಹನ ಬೋಲ್ ನಿಪಾಹನ ತೇಜ ತುಲಂಗ್ ಜಯ ಜಯ ಹೂ ಸೀಮಾ ಕಾಸುರ ಮರ್ದನ ಭೂಮಾ ಕಾಸಪತಾಲ ಜಲಂಗ್ ಚಾಚರ ಚಮಕಾರಂಚ ಛುರಹಾರಣ ಧೂಮ ತುಂಗಾರಣ ದ್ರಪ ಮಥೆ ದಾಡವಿ ಪ್ರದಂತೆ ಜೋಗ ಜಯಂತೆ ಮನುಜ ಮದಂತೆ ಗೂಢ ಕಥೆ ಕರಂ ಪ್ರಣಾಸನ್ ಚಂದ ಪ್ರಕಾಶನ್ ಸೂರ್ಯ ಪ್ರತೇಜನ ಅಷ್ಟಭುಜೆ ಜಯ ಜಯ ಹೂ ಸೀಮಾ ಕಾಸುರ ಮರ್ದನ ಭರಂ ವಿನಾಶನ್ ಧರಂ ಧುಜೆ ಘುಂಗುರು ಘಮಂಕಣ ಸಹಸ್ರ ಝಮಂಕಣ ಫಣಿಯರ್ ಫುಂಕಾರಣ ಧನಂ ಧುಜೇ ಅಷ್ಟಾಡ ಪ್ರಹಾಸನ್ ಸೃಷ್ಟ ನಿವಾಸನ್ ದುಷ್ಟ ಪ್ರಣಾಸನ್ ಚಕ್ರಕತೆ ಕೇಸರಿ ಪ್ರವಾಹೆ ಸುತ ಸನ್ನಾಹೆ ಅಗಮಥಾಹೆ ಏಕ ವೃತ್ತೆ ಜಯ ಜಯ ಹೂ ಸೀಮಾ ಖಾಸುರ ಮರ್ದನ ಆದ ಕುಮಾರ ಗಾಧ ವೃತ್ತೆ ಸುರ ನರ ಮುನ ಬಂಧನ ದುಷ್ಟ ನಿಕಂದನ ಭ್ರಷ್ಟ ವಿನಾಶನ ಮೃತ ಮಥೆ ಕಾವರು ಕುಮಾರೆ ಅಧಮುಧಾರೆ ನರ್ಕ ನಿವಾರೆ ಆದ ಕಥೆ ಕೆಂಕಣಿ ಪ್ರಸೋಹಣ ಸುರ ನರ್ಮೋಹಣ ಸಿಂಗಾರೋಹಣ ಪಿತಲ್ತಲೆ ಜಯ ಜಯ ಓ ಸಿ ಸಮಠೋರ ನಿವಾಸನ ಬಾಯ ಪತಾಲ ಕಾಸನಲೆ ಸಂಕಟಿ ನಿವಾರಣ ಧಮುಧಾರಣ ತೇಜ ಪ್ರಕರ್ಗಣ ತುಂದ ತಪೆ ದುಃಖ ದೋಖ ದಹಂತಿ ಜ್ವಾಲ ಜಯಂತಿ ಯಾದ ಅನಾಥ ಗಾದ ಛೆ ಶುದ್ಧತಾ ಸಮರ್ಪಣ ತರ್ಕ ಬಿತರ್ಕಣ ತಪದ ಪ್ರತಾಪಣ ಜಪದ ಜಿವೆ ಜಯ ಜಯ ಓ ಸಿ ಸಹಸ್ರ ಪ್ರಕರ್ಗಣ ಆದ ನೀಲ ಗಾದ ಬೇ ಚಂಚಲಾ ಚಖಂಗಿ ಅಲಗ ಭುಜಂಗಿ ತುಂದ ತುರಂಗಣ ತಿಚ್ಛ ಸರೆ ಕರ್ಕಸ ಕುಠಾರೆ ನರ್ಕ ನಿವಾರೆ ಅಧಮುದಾರೆ ತೂರ ಭುಜೆ ದಾಮನಿ ತಮಂಕೆ ಕೆ ಹರ್ಲಂಕೆ ಯಾದ ತಂಕೆ ಕ್ರೂರ ಕಥೆ ಜಯ ಜಯ ಓಸಿ ರಕ್ತಾ ಸುರಖಂಡನ್ ಸುಂಭ ಚಕ್ರತ ನಿಸುಂಭ ಮಥೆ ಬಾರಜ ಬಿಲೋಚನ ವೃತನ್ ವಿಮೋಚನ್ ಸೋಜ ಬಿಸೋಚನ ಕೌಜ ಕಸೆ ದಾಮನಿ ಪ್ರಹಾಸೆ ಸುಖ ಸರಣಾಸೆ ಸುಭ್ರ ಸುಭಾಸೆ ದುಷ್ಟ ಕ್ರಸೆ ಚಂಚಲಾ ಪ್ರಹಂಗಿ ಭೇದ ಪ್ರಸಂಗಿ ತೇಜ ತುರಂಗಿ ಖಂಡ ಸುರಂಗ್ ಜಯ ಜಯ ಓ ಸೀಮ ಖಾಸುರ ಮರ್ದನ ಆದ ನಾಥ ಕಾ ದುರ್ಧಂಗ್ ಘಂಟಕಾ ವಿರಾಜೆ ಋಣ ಝುನ್ ಬಾಜೆ ಭ್ರಂ ಭಾಜೆ ಸುನತ್ ಸುರಂಗ್ ಕೋಕಿಲ್ ಸುನ್ ಲಾಜೆ ಕಿಲ್ ಬಿಗ್ ಭಾಜೆ ಸುಖೋಪ ರಾಜೆ ಮದ್ ಉರಂಗ್ ದುರ್ಜನ್ ದಲ್ ದಜ್ಜೆ ಮಂತನ್ ರಿಜ್ಜೆ ಸಭ ನ ಭಜ್ಜೆ ರೋಹುರಣಂಗ್ ಜಯ ಜಯ ಓ ಸೀಮ ಖಾಸುರ ಮರ್ದನ್ ಚಂಡ ಚಕ್ರದನ್ ಆದ ಗುರಂಗ್ ಚಾಚರಿ ಪ್ರಚೋದನ್ ದುಷ್ಟ ವಿರೋಧನ ರೋಸ ರೋದನ ಕ್ರೂರ ಭೃತೆ ಧೂಮರಾಜ ಬಿಧುನ್ಸನ್ ಪ್ರಲಯ ಪ್ರಜುನ್ಸನ್ ಜಗ್ ಬಿಧುನ್ಸನ್ ಶುದ್ಧ ಮತೆ ಜಾಲಪ ಜಯಂತಿ ಸತ್ರ ಮಥಂತಿ ದೋಷ ಪ್ರದಾಹನ ಗಾಢ ಮತೆ ಜಯ ಜಯ ಹುಸಿ ಮಹಾಸುರ ಮರ್ದನ ಆದ ಜುಗಾದ ಅಗಾದ ಗತೆ ಖತ್ರಿಯಾಣ ಖತಂಗಿ ಅಭಯ ಭಂಗಿ ಆದ ಅನಂಗಿ ಅಗಾದ ಗತೆ ಬಿಡಲಾಜ ಬಿಹಂಡನ್ ಚಚ್ಚುರ ದಂಡನ್ ತೇಜ ಪ್ರಚಂಡನ ಆದ ಭೃತೆ ಸುರನರ ಪ್ರತಿಪಾರಣ ಪತಿ ದೋಧಾರಣ ದುಷ್ಟ ನಿವಾರಣ ದೋಖ ಹರೆ ಜಯ ಜಯ ಹೋ ಸೀಮಾಸುರ ಮರ್ದನ ಬಿಸು ವಿಧುನ್ ಸಂಸೃಷ್ಟ ಕರೆ ದಾಮನಿ ಪ್ರಕಾಶೆ ಅಂತರ್ನಾಸೆ ಜ್ಯೋತ್ ಪ್ರಕಾಶೆ ತುಲ್ಬಲೆ ದಾನ್ವಿ ಪ್ರಕರ್ಖಂಡ ಸರ್ವರ್ ವರ್ಕಣ ದುಷ್ಟ ಪ್ರತರ್ಖಂಡ ಬಿತಲ್ತಲೆ ಅಷ್ಟಾಯದ ಬಾಹನ್ ಬೋಲ್ ನಿಬಾಹನ್ ಸಂತ ಪನಾಹನ ಗೂಢಗತೆ ಜಯ ಜಯ ಹೋ ಸೀಮಾಸುರ ಮರ್ದನ ಆದ ನಾದ ಅಗಾಧ ವೃತ್ತೆ ದುಃಖ ದುಃಖ ಪ್ರಭಕ್ಷಣ ಸೇವಕ ರಕ್ಷಣ ಸಂತ ಪ್ರತಕ್ಷಣ ಶುದ್ಧ ಸರೆ ಸಾರಂಗ ಸನ್ನಾಹೆ ದುಷ್ಟ ಪ್ರದಾಹೆ ಅರ್ಧಲಗಾಹೆ ದುಃಖ ಹರೆ ಗಂಜನ ಕುಮಾನೆ ಅತುಲ್ ಪ್ರವಾನೆ ಸಂತ ಜಮಾನೆ ಆದ ಅಂತೆ ಜಯ ಜಯ ಹೋ ಸೀಮಾಸುರ ಮರ್ದನ್ ಸಾಧ ಪ್ರತಕ್ಷಣ ದುಷ್ಟ ಹಂತೆ ಕಾರಣ ಕರೀಲಿ ಗರ್ಭ ಕಹೀಲಿ ಜ್ಯೋತ ಜತೀಲಿ ದ್ವಂದ್ ಮತೆ ಅಷ್ಟಾಯುಧ ಚಮಕಣ ಸಸ್ರ ಝಮಕಣ ದಾಮಿನ್ ದಮಕಣ ಆದ ವೃತ್ತೆ ಡುಕ್ ಡುಕಿ ದಮಂಕೆ ಬಾಘ ಬಂಕೆ ಭುಜಾಪರಂಕೆ ಶುದ್ಧ ಕತೆ ಜಯ ಜಯ ಓ ಸೀಮಾಸುರ ಮರ್ದನ ಆದ ಜುಗಾದ ಅನಾದ ಮತೆ.